அடையும் தங்களும் ಲೂಲೆ ಲೂಲೆ ಗಲ್ಲು ಮಾಜಿ ಕೇದೆ ಬಾ ಲೂಲೆ ದ್ವಾ ಮಾಜಿ ಬಿ ವಾಪೋ ದಗೈ.